0: ಹಿತ ಪಿರೆನ್ನು ಸಿಯತ ಸಿಯತ ಪಾತ್ರೆ ವಿಧಾಸ
1: ಪಾಸ್ಕು ಮಹಾ ನಡುವ ಪಹಳಸ್ ದಿನ ಕೌರ್ದು ದೇಸಿಯ ದೇಸಿಯ ಹೆಟ ಹಿರೆ ಚೋದನಾ ವಿಸಿ ತುಂದಾಸ್ ದೇಸಿಯ ಹೆತ್ತವಕ್ ತೀಂದು ಪಿಟು ತುಂದಾಯ ವಿತ್ತಿಕರು ಆಗಮ್ ಅತ್ರ ಬೇದ ಅತಿಕರ್ಲ ಚೋದನಾ ಸಾಧಾರಣ ಸಕೇಕಿನ್ ತೊರವ ಒಪ್ಪುವೆಲ ಮೌಲವಿ ವರುಣ್ ಅತುಲು ವಿತ್ತಿಕರುವನ್ ವಿಸಿ ಹತ್ರ ದಿನ ಅಗೇನ್ ವಿತ್ತಿಕರುವನ್ ಪಹಳಸ್ ದಿನ ಕುಟ ಅದಾಲ ಚೋದನಾವನ್ ಸದಾ ವಸರ ದೇಸಿಯ ಸಿಟ ದೇಸಿಯ ಹೆಟ ದಕ್ವಾ ಕಾಳ ಸೀಮಾವಂಟ ಬರಪತ್ತಲ ವೆಡ ಅತಿವ ಸಿರ ದಡುವಂ ತ್ರಿಪುದ್ಗಲ ಮಹಾಧಿಕರ ಮಿನಿಸರು ಮಡುಲ್ಲ ವಿಸಿನ್ ಈ ರಾತ್ರಿಯದಿ ನಿಯಮಕಲಾಕೆಲ ವಾರ್ತಾ ಕಲಿಸಲು
0: ಸಿಯದ ಪಾತ್ರೆ ವಿಧಾಸ ಉದಯ ಹತೈ ಪನಹಟ
2: ಅಮೆರಿಕಾ ಎಕ್ಸತ್ ಜನಪದ ಎಕ್ಸತ್ ರಾಜಧಾನಿಯ ಇತಾಲಿಯ ಆಸ್ಟ್ರೇಲಿಯಾವ ನವಸೀಲಂತಿ ಸಿಂಗಾಪೂರ್ವ ವಗೆ ರಟವಲ್ ದಾ ಹತಕಮ ಮಿನಿಸುತ್ ವಿಶ್ವಾಸೆಂಗನ್ನ ಹೊಂದಮ ಅಲುಮೆಕ್ಸ್ ತಿಯದ್ದಿ ಅಪಿ ಮೇ ಅನಮ್ಮನಂಗ್ ಅಲುಮಿನಿಯಂ ಗನ್ನ ಮುಕಟದ
3: ಅಲುಮಿನಿಯಂ ಓಣ ತರ ಅಲುಮೆಕ್ಸ್ ನಮ್ ಇಸ್ತರ

ಅನುಷ್ಕ ಕೊಸ್ತಾ ಅಡಿ ಸೀತಲ ಇದು ರತ್ತನ್ನ ಸಿಂಧು ಹಾಕ್ದೆನ್ನ ಕೇಳ ತಿಯನೋ ರತ್ತನ್ನ ಸಿಂಧು ಹಾಕ್ನೇವೇ ಕಿಸ್ಸಕದ್ದೆನ್ನದು ಕಿಸ್ಸಕ ಅಂದೇ ಸಿಂಧು ಒಕ್ಕಟ ವಡ ವೇಗೆಂಗ್ ರತ್ತನ್ನ ಪುಲಾಂಗ್ ಸುದು ಕೊಚ್ಚಿಗೆ ಕಿಸ್ಸಕಿ ಏಕಾಯ್ ಟ್ರೈ ಕಲ್ಲ ಬೆಳೆ ಪೊಡ್ಡ ಬೆಡೆ ಹರಿನೇ ಕಿರಿ ಬಾತ್ ಕೊಡ ಕಟೌಟ್ ದಿಲ್ ಹಾರಟ ಕಿಸ ಕಕ್ಕೋಣಲು ಉದ್ದುಮ ನಾಮ ತಿಯನ್ನೆ ಮೇ ಕೊಲ್ಲೊಂಟ ಕಟೌಟ್ ದಿಲ್ ಹಾರ ಆಯ ಸಂಗೀತ ಕಟೌಟ್ ಗಹನ ನಿಸಾಲು ನಮ ಕಿಯನ್ನೆ ಸಂಗೀತ ವಲ ಕಟೌಟ್

0: ಹಿತ ಪಿರೆನ್ ಸಿಯತ ಸಿಯದ ಪಾತ್ರೆ ವಿಧಾಸ
1: ಪಾಸ್ಕು ಮಹಾ ನಡುವ ಪಹಳಸ್ತಿರೇ ಕೌರ್ದು ದೇಸಿಯ ದೇಸಿಯ ಹೆಟ ಹಿರೇ ಚೋದನಾ ವಿಸಿ ತುಂದಾಸ್ ದೇಸಿಯ ಹೆತ್ತವಕ್ ತೀಂದು ಪಿಟು ತುಂದಾಹೈ ವಿತ್ತಿಕರು ಆಗಮ್ ಅತ್ರ ಬೇದ ಅತಿಕರ್ಲ ಚೋದನಾ ಸಾಧಾರಣ ಸಕೇಕಿನ್ ತೊರವ ಒಪ್ಪುವೆಲ ಮೌಲವಿ ವರುಣ್ ಅತುಲು ವಿತ್ತಿಕರುವನ್ ವಿಸಿ ಹತ್ರ ದಿನಾಗೆನ್ ವಿತ್ತಿಕರುವನ್ ಪಹಳಸ್ ದಿನಕುಟ ಅದಾಲ ಚೋದನಾವನ್ ಸದಾ ವಸರ ದೇಸಿಯ ಸಿಟ ದೇಸಿಯ ಹೆಟ ದಕ್ವಾ ಕಾಳ ಸೀಮಾವಂಟ ಬರಪತ್ತಲ ವೆಡ ಅತಿವ ಸಿರ ದಂಡುವಂ ತ್ರಿಪುದ್ಗಲ ಮಹಾಧಿಕರ ಮಿನಿಸರು ಮಡುಲ್ಲ ವಿಸಿನ್ ಈ ರಾತ್ರಿಯದಿ ನಿಯಮಕಲಾಕೆಲ ವಾರ್ತಾ ಕಲಿಸಲು
0: ಸಿಯದ ಪಾತ್ರೆ ವಿಧಾಸ ಉದಯ ಹತೈ ಪನಹಟ
2: ಓಫಿಟ್ ಪ್ರೀಮಿಯಂ ಇನ್ವರ್ಟರ್ ಏರ್ ಕಂಡೀಷನರ್ ರುಪಿಯಲ್ 179,999 ಸಿಟರ್ ಸ್ಮಾರ್ಟ್ ವೈಫೈ ಫಾಸ್ಟ್ ಕೂಲಿಂಗ್ ಸಮಗ 12,000 18,000 24,000 BTU ಬಲಿನ್ ಪೂವಾ ವಗಕೀಮಕ್ ಸಮಗ ಲಂಕಾವಿ ಅಡುಮ ಮಿಲಟ ಅದುಮ ಮಿಲದಿ ಕನ್ನ ಅಬತಂಡ ಬಿದ್ದುವೈ ಹತೈ ಹಯ ದಿಸಿ ಪನಸ್ತಿಕೈ ತಿಹೈ ದಿಸ
3: ರಾಟ ಸವಾರಿಯಕಿ ಹೀನೆ ಹಬ್ಯಾ ಕರಗಂಡ ಹೊಂದಮ ತನ BOC ಟ್ರಾವೆಲ್ಸ್ ವಸರು ತಿಹಕಟ ವೆಡಿ ವಿಶ್ವಾಸ್ಯಾತ್ ಸಹ ಲಂಕಾ ಬ್ಯಾಂಕುಯ ಪೂರ್ಣ ಅನುಮತಿತ ಆಯತನೇಕಿ ಗುವಾನ್ ಟಿಕೆಟ್ ಪತ್ ವೀಸಾ ಪಹಸ್ಕ ಪೋರ್ಟಲ್ ವೆನ್ ಕಿರಿಮ್ ಸಹ ಆಕರ್ಷಣೆ ಔಟ್ ಬೌಂಡ್ ಟೂರ್ ಪ್ಯಾಕೇಜ್ ඔබට අවශ්‍ය හැමදේම එකම තැනකින් 0.7222.77 BOC Travels ඔබේ ගමනේ විශ්වාසනීය සහකරුවෝ
4: පරම්පරා ගණක් අපේ රටේ හොඳම ඇලුමිනියම් දුන්න විශ්වාසයේ පරිස්සම් කරපු ක්වොලිටිය මේන්ටේන් කරපු ගැරන්ටියත් එක්කම වොරන්ටියක් දෙන ඇලුමිනියම් නම් ඇලුමෙක්ස්ම තමයි
3: ඇලුමෙක්ස් නම් වොරන්ටි විත් ගැරන්ටි
5: ඇලුමිනියම් ඕන තරම් ඇලුමෙක්ස් නම් ඉස්තර
6: එයි මට අයිති හැමදේම මගින් ඈත් වෙන්නේ
7: ඈත් වුණ දේවල් ගැන හිතද්දී ලංගින්ම ඉන්න අය වට පේන්නේ නැහැ නිකන්
8: එන්න ආදරය අරන් යන්න ආදරණීය තරුවක් අගෝස්තු 6 වෙනිදා සිට දිවයින පුරා සිනමා හල්වලදී